0: ತಾಲಿಬೊಟ್ಟು ತೆಸ್ತನನೆ ತಾಳರೇವು ಕೆಳ್ಳಿಂಡು ಮಾವ
1: ತಾಲಿಬೊಟ್ಟು ತೆಸ್ತನನೆ.